0: Gas shortages have rocked major cities across India due to the Middle East crisis.
1: The LPG crisis has hit the restaurants really hard.
2: Gas mahangai ho rahi hai.
3: Bigar gas ke hamari factory nahi chalegi.
4: Nona na yenagutte anta id maadidvi. Amel nodide gas silve illa. Pankatra hodre pankal no shaku naale barutte anta.
0: Can a biogas mart ease the country's energy crunch?
5: तो लगभग एक सिलेंडर यानी कि 20 केजी की जो वो बायोगैस प्रतिदिन बनती है।
6: अगर ये ज्यादा प्लांट और बढ़ेंगे भारत जेड़ा अपने आप ऊर्जा च आत्मनिर्भर हो सकता है।
7: India is the hungriest market for energy and you need the source of energy and India wants it. India needs it.
0: May 2026. Bengaluru, the capital of India's southern Karnataka state, is severely impacted by global gas disruptions. Nearly 60% of India's LPG and LNG demand is met through imports. A majority of those consignments are routed through the Strait of Hormuz. Disruptions to energy supplies from the Gulf have contributed to a global energy crunch. In India, the impact is being felt across the economy. Many auto rickshaw drivers like Shiv Kumar face the daunting challenge of filling their gas tanks.
4: Gas bunker the gas bunker closed madidru. Gas yeli sikta illa anta namge gothagilla, but madhyamadalli eno varinda gas supply illa anta vishaya gothaytu. Ella ond sala namge eno ondara ಹೌದಾ ಹಿಂಗಪ್ಪ ನಾಳೆಯಿಂದ ಗ್ಯಾಸ್ ಇಲ್ಲ ಅಂದ್ರೆ ಹೆಂಗ್ ಜೀವನ ನಡೆಸೋದ್ ನಾವು ನೋಡೋಣ ಏನಾಗತ್ತೆ ಅಂತ ಇದ್ ಮಾಡಿದ್ವಿ. ಆಮೇಲೆ ನೋಡಿದ ಗ್ಯಾಸ್ ಇಲ್ವೇ ಇಲ್ಲ. ಬಂಕ್ ಹತ್ರ ಹೋದ್ರೆ ಬಂಕಲ್ಲಿ ನೋ ಶಾಕು, ನಾಳೆ ಬರುತ್ತೆ ಅಂದ್ರು. ನಾಳೆ ಹೋದ್ರೆ ಸಾಯಂಕಾಲ ಅಂದ್ರು. ಸಾಯಂಕಾಲ ಹೋದ್ರೆ ನೋಡಿದ್ರೆ ಒಂದು 350-400 ಗಾಡಿ ನಿಂತಿದೆ ಆಲ್ರೆಡಿ. ನಾವು ಹೋಗಿ ನಿಂತ್ಕೊಂಡ್ವಿ ಸುಮಾರು 4:30 ನಿಂತ್ಕೊಂಡಿದ್ವಿ. ಅವ್ರು ನೈಟ್ 11 ಗಂಟೆಗೆ ಗ್ಯಾಸ್ ಹಾಕೋರು ನಮಗೆ. ಅದು ಇಷ್ಟು 500 ರುಪೀಸ್ ಅಷ್ಟೇ ಗ್ಯಾಸು.
0: There's a cap imposed of only one refill per day in Bengaluru. And when pumps run out, drivers are turned away. Shiv now struggles to make ends meet.
4: Now, we have 25-30 years old. We have not been able to get this situation. We have not been able to get this loan for school admission. We have not been able to get this loan for the auto mill. ಬ್ಯಾಂಕ್ ಅಲ್ಲಿ ಆಟೋ ಮೇಲೆ ಲೋನ್ ಇದೆ, ಆದ್ರೂ ನಾವು ಪರ್ಸನಲ್ ಲೋನ್ ಅಂತ ಸೇಟ್ ಹತ್ರ ತಗೊಂಡಿದ್ವಿ. ಬಟ್ 100 ರೂಪಾಯಿ ನಾವು ಗ್ಯಾಸ್ ಹಾಕಿದ್ರೆ ಒಂದು 100-200 ರೂಪಾಯಿ ಸಂಪಾದನೆ ಮಾಡ್ಕೊಂತ ಇದ್ವಿ. ಇವತ್ತೊಂದು ದಿವಸ ಒಂದು 100 ರೂಪಾಯಿ ಸುತ್ತ 100 ರೂಪಾಯಿ ಹಾಕಿ 100 ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟ ಆಗಿದೆ. ಏನು 500 ರೂಪಾಯಿ ಗ್ಯಾಸ್ ಹಾಕೊಂಡ್ರೆ ಏನಾಗುತ್ತೆ? ನಮ್ಮ ಬರೀ ಖಾಲಿ ಸುತ್ತೋದಕ್ಕೆ ಸರಿ ಹೋಗ್ಬಿಡ್ತಾಯಿದೆ. ಹೆಂಗೆ ಜೀವನ ನಡೆಸೋದು? ಜೀವನ ದಿನನಿತ್ಯ ನಮಗೆ ಖರ್ಚು ಕಾಸು ಬೇಕು. ಮನೆಗೆ ಅಕ್ಕಿ ಬೇಳೆ ಪ್ರತಿಯೊಂದು ವಸ್ತುಗೆ ನಾವು ಅವತ್ತು ದುಡ್ದು ಅವತ್ತೇ ಕೊಡ್ಬೇಕು. ನಾವು ಬೇರೆ ಎಲ್ಲಿಂದಲೂ ಬರೋದಿಲ್ಲ. ನಮಗೆ ದುಡಿದ್ರೇ ಕಾಸು. ಆಲ್ರೆಡಿ ನಾವು 2 ತಿಂಗಳಿಂದ ನಾವು ಟ್ಯೂಷನ್ ಫೀಸೇ ಕಟ್ಟಿಲ್ಲ. ಯಾಕೆಂದ್ರೆ ಸಂಪಾದನೆ ಆಲ್ರೆಡಿ ಡೌನ್ ಆಗೋಬಿಟ್ಟಿತ್ತು ಅಂತ ಏನೋ ಅವ್ರಿಗೆ ಸ್ವಲ್ಪ ರಿಪೇರ್ ಮಾಡ್ಕೊಂಡಿದ್ವಿ. ಆಯ್ತು ಪರವಾಗಿಲ್ಲ, ನಿಧಾನ ಕೊಡಿ ಅಂದರು. ಹಿಂಗೆ ಜೀವನ ನಡೆಸ್ತಾ ಇದ್ದೀವಿ. ಬಟ್ ಈ ಇಷ್ಟೊಂದು ಎಲ್ ಪಿ ಜಿ ಸಮಸ್ಯೆ ಜಾಸ್ತಿ ಆದಾಗಿಂದ ನಮಗೆ ತುಂಬ ಹಿಂಸೆ ಆಗಿದೆ.
0: Industries aren't faring any better. India ranks 12th globally in natural gas consumption, using roughly 2.2 trillion cubic feet. Its disruption is severely felt in Firozabad, a major hub of traditional small-scale manufacturing. The city produces 70% of India's total glass output, earning it the title of the Glass City of India. They use a mix of piped natural gas, PNG, and liquefied petroleum gas, LPG, to fire clay furnaces, both of which are in short supply.
3: अरे 100 साल से यहाँ परिवार में बिजनेस का काम हो रहा है और इन चीजों को शुरुआत में जो शुरुआत हुई है ये इसकी फर्नेस जो होती हैं मेरे कॉलेज चलती थी. परंतु कॉलेज चलने के बाद जब ये टीटीजेड एरिया बनाया गया ताजमहल को सेव करने के लिए तो टीटीजेड एरिया बनाया गया. इस टीटीजेड एरिया में ताजमहल के सराउंडिंग 70 किलोमीटर कोई भी फ्यूल यूज नहीं होता ग्रीन गैस के अलावा. तो 96 में सुप्रीम कोर्ट ने TTZ को गैस का प्रोविजन किया, जिससे 2000 में ये गैस यहाँ पर आई। देखिए, जब तक ये बार खत्म नहीं होता तो जब तक गैस का सप्लाई पूरे हिंदुस्तान में नहीं आ सकती, क्योंकि जितने ये अपने देश हैं जहाँ लड़ाई चल रही है वहीं से गैस आती है। कि क्या सब लोग देख रहे हैं, कुछ करते हैं, बगैर गैस के हमारी फैक्ट्रियाँ नहीं चलेंगी। फरोबाद में करीब 2 से 8 फैक्ट्रियाँ हैं जो टोटल डिपेंड गैस के ऊपर है। देखिए, जिस दिन से युद्ध शुरू हुआ है हिंदुस्तान में जो गैस आती है वो कतर से, ईरान, इधर से आती है। इनके युद्ध शुरू होने से गैस का आना कम हुआ है, तो हम लोगों को जो आवंटन था DCQ पर डे का मिलता था हमको, उसका 20% उन्होंने कट लगा दिया है। इट मीन्स 20% हमारा प्रोडक्शन कम हो गया, 20% लेबर बेकार हो गई।
0: गैस शॉर्टेजेस हैव लेड टू आइडल फर्नेसेस अक्रॉस